0: nga oke ngor tille bo na ya kro ga shuri ana na ga ja ikum ba ga to wa nga ma dik pa lu nga tai ko no rak te bo ko ba shu ga to se ma ma te ko ikum ba ga to tille bo ma dik pa lu nga ta ta nga isu pa lu no na ya kro ga ikum ba ga nga ta ba ni shan te nga ni to nya ka to so nga ang ya ka ro nga nga do lo kan urjakasyong itiya na katakalyo. Daba, tasi ba, ikaw mag-iatakatak dili ko. Tikit yun, isok ko iso talaga mo nga. Dahil ko, ikaw mag-iatakatak ka yung lakdangin. Tikit mo yung, tikit dili ko. Pumigok tatubig, diwa ka rin na kama. Uy, makaroon na karawa ka marakya. Ama, daba, isok ko iso ko na si mga yaktakro na kalyo nga. Isok ko iso talaga mo nga. Upang kaming may dila nurak katigi itu dahik ku aru ada mikoro semaya pelorlo acan dalo dahik ku kata kata pekan dah dahik ku pekan dok taru mati pekati kat pinggol katigi kat rau semaya ki tapi di bisa kaya kru ya pelu dah pekan dok taru mati pekat pinggol katigi jaru tu indah kalau kat rau tapi dah suruh dah tolong jual bisa kau sedar bunga naya kerono bunga naya keruga maksud lune anak-anak itu juga aja tapi bunga ada no kah lune dan ada kerja kan nara tu nak kau jual lune tapi ni sangat tiang hari anak-anak ada naya keruga aja maksud lune tapi dia kata lune naya keruga ikut ikat tertutup awal suat terlalu untuk jaga tiak kau sih suat kau sih ya, dan kau sih begini pegar semangat tiak tak dah meli, suat kurang lagi malu kaya, suat kujar orang mana, suat tuan orang kata mana tu suka ingat tu, dah sih mana untuk jaga orang semangat dah meli tu, sebab suat kau sih guna kalau tuve poigak tomene witlunga tai pare sokkoisut laraqunga ailartaring meilaqilluta pinguaqtaakka pinguaqatigi ngila pinguaqatigi killugui nayakuruga tai mamatchakluni de matchaktitlugu aneqqaullunga tai pare aning migama taik ko pengawa katigi fakta ke pengawa katigi lah kalau tuh abu ngah aku kira ya kata sah kalau tuh pika orang ujung maju aru tuh pika orang ura sih tua aru kalau tuh aja ni ku taik ko patut ku pengawa katigi tuh tapi aku kata abu ngah aku kira ya kata asyik tuh kira ya kalau tuh abu ngah aku ni ura nak tua aru rasa memang kira nak tua aru koma naya kerumah aja dengan sekolah saudara kerumah naya kerumah aja ada kerjanya. Tapi orang tengah inak itu nengah. Esok nak bayar ni, orang nak kasih macam kerumah. Oktober aku nak kasih macam itu dah mac. Ab kamu mel kau sudah kerja. Ida idul latar mel kerja. Tapi ni ingin nak kau sudah macam idul ni. Naya kerumah anak-anak ada kanin bak. Kanan bahagian rosak tua lalu di inangan nak tahu rosak luar ni orang nak sih macam rosak tu. Tapi ijangu kata mago, ijangu kata tukang mana lah undang orang aku matang sih macam apa pun matang tahu betul ni ijangu juga orang. Naya keluarganya anak-anak aja anak ulur ramat anak ahli. Ila sokoi ke sekala kita buat nuar luna, anil luna, anil dah luna. Bayi pakot ini tinggal sih luna. Teka bayi pakot yang kata yang mana ilang itu sih udah luna, ilang bisih luna. Dah mai itu kata yang mana. Dah mai itu tinggal sih luna. Karang mo, pamba luna. Tambah ingel mo, pisang mo, kerat luna. Ani kerong mga hayakama, kanoy mga ama, apaling mga
1: Oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, oikein, o